0: ಆಗೋದು ಬಾಯಿ ಸಿರಿನ್ ಸಾಲಿ ಮನು ತೆರೇ ಹೇಳುವಾ
1: ಸಾಧು ಸಮಸ್ಯೆ ನಾಕೋ ಬಾಯಿ ನಾಕೋ